ಕೊಡ್ತಾ ಊಟೆ ಶ್ವಾಸೆ ಮರಣೆ ಕೇಮ ಪರಾಜಿತ ಕರವ ಅಂತರ ಪ್ರಗತಿ ಏಕರ ಆಶೆ ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು ಹುತ್ತು.